0: ಆಗದ್ದು ನಗರಿಗೆ. ಒಕ್ಕಡೆ ಸೂರ್ಯಡು ಒಕ್ಕಡೆ ಚಂದ್ರುಡನೇ ನಾಗಾರ್ಜುನಗಾರ್ದೆ ಮೇಡಮ್.
1: ಪಾಠ ವಸ್ತುಂದಂಡಿ ವಿನೀತಂ.
2: ಕಮಾಲಿಕ್ ಏಕ್ ಹೈ ಸಬ್ಕಾ ಮಾಲಿಕ್ ಏಕ್ ಹೈ ಸಬ್ಕಾ.